wayan na yan fa ye ho ema wo kura kura wo yesu kristo a wo kire ye mpa ye se ye naja wo sro udin ho nti wa hini mra nya openye asase so sene ye wo sro ma yende duane ma fa ye boni che se de be che won di aka fa ye nko so hwin ye fi boni na ona hini ahoden. And then you know, you'll be at the Amen.